ఆకాశవాణి హైదరాబాద్ కేంద్ర మధ్యమ తరంగ 406.5 మీటర్ 738 కిలోహెర్ట్స్గಳು ಹಾಗೂ ನ್ಯೂಸ್ ಆನ್ ಎಐಆರ್ ಆಪ್ ಮೇಲೆ ಕೇಳುವಿರಿ ಕಸ್ತೂರಿ ಕನ್ನಡ ಕಾರ್ಯಕ್ರಮ. ಕಸ್ತೂರಿ ಶ್ರೋತೃಬಂಧುಗಳಿಗೆ ಆತ್ಮೀಯ ಸ್ವಾಗತ. ನಾನು ಉಷಾ ಜೋಶಿ, ನಿಮ್ಮೆಲ್ಲರಿಗೂ ಮಾಡುವ ಪ್ರೀತಿಯ ನಮಸ್ಕಾರಗಳು. ಕಸ್ತೂರಿಯ ಇಂದಿನ ಗುರುವಾರದ ಮಧ್ಯಾಹ್ನದ ಸಂಚಿಕೆಯಲ್ಲಿ ಕೇಳುವಿರಿ. ಆಕಾಶವಾಣಿಯ 90ನೇ ವರ್ಷದ ಆಚರಣೆಯ ಸಂದರ್ಭದಲ್ಲಿ ಆಕಾಶವಾಣಿ ಸ್ಮೃತಿ ಸಂಚಯ ಶೀರ್ಷಿಕೆಯಡಿಯಲ್ಲಿ ಕೇಳಿ ಬಾನುಲಿ ಸವಿನೆನಪುಗಳು ವಿಶೇಷ ಕಾರ್ಯಕ್ರಮ. ಇಂದಿನ ಬಾನುಲಿ ಸವಿನೆನಪುಗಳಲ್ಲಿ ಕೇಳುವಿರಿ ಸಾಹಿತಿ, ಅಂಕಣಕಾರ ಮತ್ತು ಉತ್ತಮ ಕವಿಗಳು ಆದಂತಹ ಶ್ರೀಯುತ ಸಂಪತ್ ಸೂಳಿಭಾವಿ ಅವರೊಂದಿಗೆ ಸಂದರ್ಶನ ಕಾರ್ಯಕ್ರಮ. ಸಂದರ್ಶನ ನಡೆಸಿಕೊಡುತ್ತಿರುವವರು ಪರಿಮಳಾ ದೇಶಪಾಂಡೆ. ಕೇಳಿ ಸ್ಮೃತಿ ಸಂಚಯ ವಿಶೇಷ ಕಾರ್ಯಕ್ರಮ.

0: ಸ್ನೇಹಿತರಿಗೆ ಆತ್ಮೀಯ ಸ್ವಾಗತ. ಸ್ನೇಹಿತರೇ, ಆಕಾಶವಾಣಿ ಬಾನುಲಿ ಕೇಂದ್ರ ತನ್ನ ನವ ದಶಕಗಳ ವಾರ್ಷಿಕೋತ್ಸವದ ಸಂಭ್ರಮವನ್ನು ಅತ್ಯಂತ ಉತ್ಸಾಹದಿಂದ ಆಚರಿಸಿಕೊಳ್ಳುತ್ತಿದೆ. ಜನವಾಣಿ ಸೌರಭ ಆಕಾಶವಾಣಿ ವೈಭವ ಆಕಾಶವಾಣಿ 90ನೇ ವಾರ್ಷಿಕೋತ್ಸವದ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿ ಸ್ಮೃತಿ ಸಂಚಯ ಸಂಚಿಕೆ ಅಡಿಯಲ್ಲಿ ತಮ್ಮ ರೇಡಿಯೋ ಸವಿನೆನಪುಗಳನ್ನು ಹಂಚಿಕೊಳ್ಳಲು ಕವಿಗಳು, ಅಂಕಣಕಾರರು, ಆಧ್ಯಾತ್ಮಿಕ ಚಿಂತಕರು ಹಾಗೂ ಹಾಸ್ಯ ಪ್ರಹಸನ ಲೇಖಕರಾದ ಡಾ ಸಂಪತ್ ಸುಳಿಭಾವಿ ಸರ್ ಅವರು ಇಂದು ನಮ್ಮ ಆಕಾಶವಾಣಿ ಹೈದರಾಬಾದ್ ಕಸ್ತೂರಿ ಬಾನುಲಿ ಸ್ಟುಡಿಯೋಕ್ಕೆ ಬಂದಿದ್ದಾರೆ. ಇವರು ಹೈದರಾಬಾದ್ ವಾಸ್ತವ್ಯರು, ನಿವೃತ್ತ ಸರ್ಕಾರಿ ವೈದ್ಯರು. ವೃತ್ತಿಯಲ್ಲಿ ಡಾಕ್ಟರ್ ಆದರೂ ಇವರ ಸಾಹಿತ್ಯದ ಮೇಲಿನ ಒಲವು, ಅಪಾರ ಆಸಕ್ತಿ ಇವರನ್ನು ಲೇಖಕರನ್ನಾಗಿ, ಅಂಕಣಕಾರರನ್ನಾಗಿ ಮಾಡಿದೆ. ಹರಟೆ ಹನುಮನ್ನ ಎಂದೇ ಪ್ರಸಿದ್ದರಾದ ಇವರ ಹಾಸ್ಯ ಪ್ರಹಸನಗಳನ್ನು ಕಸ್ತೂರಿ ಬಾನುಲಿಯಲ್ಲಿ ಹಾಗೂ ಖಾಸಗಿ ಪತ್ರಿಕೆಯಲ್ಲಿ ಪ್ರಕಾಶನಗೊಂಡಿವೆ. ಅಂತೆಯೇ ಆಕಾಶವಾಣಿಯ ಹಿರಿಯ ರಂಗಕರ್ಮಿಗಳು, ಕಲಾವಿದರು ಹೌದು, ಹಿರಿಯ ಚೇತನರಾದ ಡಾಕ್ಟರ್ ಸಂಪತ್ ಸರ್ ಅವರನ್ನು ಗೌರವದಿಂದ ನಮ್ಮ ಹೈದರಾಬಾದ್ ಆಕಾಶವಾಣಿ ಕಸ್ತೂರಿ ಬಾನುಲಿ ಕೇಂದ್ರಕ್ಕೆ ಬರಮಾಡಿಕೊಳ್ಳೋಣ. ಸರ್, ನಿಮಗೆ ಹೈದರಾಬಾದ್ ಆಕಾಶವಾಣಿ ಕಸ್ತೂರಿ ಬಾನುಲಿ ಕೇಂದ್ರಕ್ಕೆ ಆತ್ಮೀಯ ಸ್ವಾಗತ. ಸರ್, ಹೈದರಾಬಾದ್ ಆಕಾಶವಾಣಿ ಕಸ್ತೂರಿ ಬಾನುಲಿ ಕೇಂದ್ರಕ್ಕೆ ಆತ್ಮೀಯ ಸ್ವಾಗತ. ಸರ್,
1: ಧನ್ಯವಾದಗಳು. ನೀವು ನಮ್ ವಿಷಯ ಇನ್ನೂ ಹೇಳ್ಬಿಟ್ರಿ, ಇನ್ನೂ ಅಂಜಿಕಾಯಿಲಿ ಹತ್ತಿದೆ.
0: ಇಲ್ಲ ಸರ್,
1: ಅಷ್ಟಕ್ಕೆ ನಿಂದಿರ್ತೀನೋ ಇಲ್ಲೋ ಗೊತ್ತಿಲ್ಲ. ಮೊದಲನೇದಾಗಿ ಆಲ್ ಇಂಡಿಯಾ ರೇಡಿಯೋಕ್ಕೆ ನಾವೆಲ್ಲರೂ ಕೃತಜ್ಞ ಇರಬೇಕೇ, ಇರಲೇಬೇಕು. ಯಾಕಂದ್ರೆ ಮೊದಲನೇದಾಗಿ ಅವಾಗೆಲ್ಲ ಎಂಟರ್ಟೈನ್ಮೆಂಟು ಇವಾಗಲಿಕ್ಕೆ ಮನೆ ಕೇಳಲಿಕ್ಕೆ ಹೊರಗೆ ಹೋಗ್ಲಿಕ್ಕೆ ಬರ್ತಿದ್ದಿಲ್ಲ ಹೆಣ್ಮಕ್ಳು. ಗಂಡಸರು ಆಫೀಸರು ಹೋಗಿ ಬರೋದ್ರಾಗ ಅವ್ರು ತಕಾಶ್ ಕೊಡೋದು, ಯಾಕಂದ್ರೆ ಎಲ್ಲ ಕಂಪ್ಯೂಟರೈಸೇಷನ್ ಅವೆಲ್ಲ ಇರ್ತಿದ್ದಿಲ್ಲ. ಅದಕ್ಕೆ ಅವ್ರಿಗೆ ಎಂಟರ್ಟೈನ್ಮೆಂಟ್ಗೆ ಏನೂ ಇರ್ತಿದ್ದೇ ಇಲ್ಲ. ಬರೀ ಎಂಟರ್ಟೈನ್ಮೆಂಟ್ ಅಲ್ಲದೆ ಅಗ್ರಿಕಲ್ಚರ್ ವಿಷಯ ಹೇಳ್ತಿದ್ರು, ಸುದ್ದಿ ಹೇಳ್ತಿದ್ರು. ಈಗ ಮೀಡಿಯಾ ಬಂದಾವ, ಪೇಪರ್ ಬಂದಾವ, ನೋಡಿ ಪೇಪರು ಕೊಡಲಿಕ್ಕೆ ಅಷ್ಟು ಎಫರ್ಡ್ ಮಾಡ್ತಿದ್ದಿಲ್ಲ ಮಂದಿ. ಹೋಗಿ ಲೈಬ್ರರಿಗೆ ಹೋಗೋದೇ ಅದೇ ಪೇಪರ್ ಓದ್ಲಿಕ್ಕೆ ಹೋಗ್ತಿದ್ರು ಕೆಲ ಮಂದಿ. ಇವೆಲ್ಲ ಅವಾಗಿನ ಟೈಮ್ ಟೈಮ್ ಪ್ರಕಾರ ಬದಲಿ ಆಗ್ತದ ಆಗಲೇಬೇಕು. ಆದ್ರೆ ನಾನು ಮೊದಲನೇದಾಗಿ ಆಲ್ ಇಂಡಿಯಾ ರೇಡಿಯೋಕ್ಕೆ ಬಹಳ ಕೃತಜ್ಞ. ಆಮೇಲೆ ನಾವಲ್ಲಿ ಎಲ್ಲರೂ ಕನ್ನಡದವ್ರ ತರದಿಂದ ನಾನು ಅವ್ರಿಗೆ ಕೃತಜ್ಞತೆ ಬರೆಸ್ತೀನಿ. ಮುಖ್ಯವಾಗಿ ಏನಂತಾರೆ, ಆವಾಗ ರೇಡಿಯೋ ಇರ್ತಿದ್ದಿಲ್ಲ ಎಲ್ಲರ ಮನೆಯಾಗ.
0: ಹೌದು ಸರ್, ಹೌದು.
1: ಅದು ಒಂದು ಅಂದ್ರೆ ಲೈಫ್ ಸ್ಟೈಲ್ ಚೇಂಜ್ ಆಗ್ತಿರ್ತಾರಲ್ಲ. ಓಣಿಗೆ ಒಂದು ಓಣಿ ಅಂದ್ರೆ ಸ್ಟ್ರೀಟ್ ಅಂತಿರಲ್ಲ ನೀವು ಇಂಗ್ಲಿಷ್ನಾಗ, ಅದೇ ಅನ್ಕೊಳ್ರಿ. ಅಲ್ಲಿ ಬಿನಾಕ ಗೀತ್ಮಾಲ ಅಂತ ಒಂದು ಪಾಪ್ಯುಲರ್ ರೇಡಿಯೋ ಸಿಲೋನ್ಲೆ, ಅದು ನೋಡ್ರಿ ಅಮೀನ್ ಸಾಹಾನಿ ಅಂತಿದ್ದ, ದೇಶಭಕ್ತನೇ ಪಾಪ, ಒಳ್ಳೆ ರೇಡಿಯೋ ಸಿಲೋನ್ಲೆ ಮಾಡ್ತಿದ್ದವ. ಮನ್ಯಾಗ ಹಚ್ಚಿದ ಕೂಡಲೇ ಜನ ಮನೆ ಮುಂದೆ ನಿಂತು

0: ಕುಡಿತಿದ್ರು. ಸ್ವಲ್ಪ ಏನ್ರಿ ಹಚ್ಚುತ್ತಾಳ, ಏನ್ರಿ ಇನ್ನು ಹಚ್ಚಿಲ್ರಿ, ಏನ್ರಿ ಇನ್ನು ಹಚ್ಚಿಲ್ರಿ ಅಂತಿದ್ರು,
1: ಕಾಯ್ಕೊಂಡು ಕೂರ್ತಿದ್ರು.
0: ಹಾ, ಕಾಯ್ಕೊಂಡು ಕೂರ್ತಿದ್ರು. ಈಗ ರಾಮಾಯಣ ಮಹಾಭಾರತ ಆಗಿತ್ತಲ್ಲ ಟಿವಿ ಒಳಗ, ಹಂಗಿತ್ತದು. ಸರಿ, ಅದು ಹಸ್ತಿದ್ರು, ನೋಡ್ತಿದ್ರು, ಬಂದು ನಿಂದಿರ್ತಿದ್ರು. ಇನ್ ಕೆಲವು ಮಂದಿ ಅಂತೂ ಒಳಗೆ ಬಂದು ಕೂತ್ ಬಿಡ್ತಿದ್ರು. ಕೆಲವು ಸಲ ನಮಗೆ ಕೂಲಿ ಜೋಸಿ ಸಣ್ಣವ್ರಿದ್ವಿ ನಡೀತಿತ್ತು. ನಂದು ಮೊದಲನೇ ಸಂಬಂಧ ಶುರು ಆದದ್ದು ಡೇಟ್ ನೆನಪದ 30 ಏಪ್ರಿಲ್ 1954. ಆವಾಗ ನಾನು 9-10 ವರ್ಷ ಇರ್ಬೇಕು ನನಗೆ. ಈಗ ನೋಡ್ರಿ, ಈಗ ಆಲ್ ಇಂಡಿಯಾ ರೇಡಿಯೋಕ್ಕೆ ನನಗೆ 10 ವರ್ಷ ಸಣ್ಣ, ಆಲ್ ಇಂಡಿಯಾ ರೇಡಿಯೋಕ್ಕಿನ ಎಲ್ಲದಕ್ಕಿನ್ನ ಸಣ್ಣ ಬಿಟ್ರಿ, ಉಳಿದು ವಯಸ್ಸೇ ನೋಡ್ತಾರ. ಆಮೇಲೆ ಇದು ನಮ್ಮ ತಂದೆಯವರು ಬರೆದ ನಾಟಕ ಇತ್ತು. ನಮ್ಮ ತಂದೆಯವರ ಹೆಸರು ಜಿವಿ ಸುಳಿಭಾವಿ, ಅಂದ್ರೆ ಜಿ ಅಂದ್ರೆ ಗುರುಬಿ ಮಾಚಾರ್, ವೆಂಕಟರಾಜಾಚಾರ್ ಸುಳಿಭಾವಿ. ಆ ಮೊದಲನೇ ನಾಟಕ ಅವರೇ ಬರೆದಿದ್ರು, ಅವರೇ ಡೈರೆಕ್ಷನ್ ಮಾಡಿದ್ರು. ಅದು ಮಾಡದೆ ಅವಾಗ ಪುರೋಹಿತರಿದ್ರು, ಇನ್ಚಾರ್ಜ್ ಸುನಂದಮಾಯಿ ಮಾಸ್ತರ್ ಅಂತಿದ್ರು. ಅವರು ನಮ್ಮನೆ ಹತ್ತಿಕೆ ಇರ್ತಿದ್ರು ಅಲ್ಲಿ. ಆ ಮೊದಲನೇ ನಾಟಕ ನೋಡಿದ್ಕೆ, ಏ ನೀ ಚೈತ್ರ ಆಡ್ಸಿಟ್ಟಪ್ಪ, ನಿನಗೆ ತಿಂಗಳ ಒಂದು ಪ್ರೋಗ್ರಾಮ್ ಸಿಗ್ತದೆ ಪಕ್ಕ ಹೋಗು ಅಂತ. ಅಂದ್ರೆ ತಿಂಗಳ ಒಂದು ಪ್ರೋಗ್ರಾಮ್ ಅಂದ್ರೆ ಅವಾಗ 5 ರೂಪಾಯಿ ಕೊಡ್ತಿದ್ರಿ. ಸಂಭಾವನೆ ಅನ್ರಿ, ನಮ್ ಪಾಕೆಟ್ ಮನಿ.
1: ಅವಾಗ 5 ರೂಪಾಯಿಗೂ ಬಹಳ ಮಹತ್ವ ಇತ್ತು ಸರ್.
0: ಅದೇ 5 ರೂಪಾಯಿ ಅಂದ್ರೆ ಏನ್ ಮಾತಾಡ್ಸ್, ದೊಡ್ಡ ಶ್ರೀಮಂತರು ನಾವು. ಅದನ್ನ ನಾವು ಸೀದಾ ಹೋಗಿ ನಮ್ಮ ತಂದೆ ಕೈ ಕೊಡ್ಬೇಕು. ನಮ್ಮ ತಂದೆ ಹೇಳಿದ್ನಲ್ಲ, ಅವರು ಕ್ವಾಲಿಫಿಕೇಶನ್ BA GDA SAS. ಬಿ ಎ ಅಂದ್ರೆ ಡಿಗ್ರಿ, GDA ಅಂದ್ರೆ ಗೌರ್ಮೆಂಟ್ ಡಿಪ್ಲೊಮಾ ಇನ್ ಅಕೌಂಟ್ಸ್, SAS ಅಂದ್ರೆ ಸ್ಟೇಟ್ ಅಕೌಂಟ್ ಸರ್ವಿಸ್. ಹಂಗ IAS ಹಂಗ ಅಕೌಂಟ್ಸ್ ಸರ್ವಿಸ್ ಇತ್ತು IAS. ಅವ್ರು ಪೂರಾ ಸ್ಟೇಟ್ನಾಗ ಇಬ್ಬರೇ, ನಮ್ಮ ತಂದೆ ಇನ್ನೊಬ್ಬ ಯಾರು ಮುಸ್ಲಿಂ ಹೆಸರು ಅದು ನೆನಪಿಲ್ಲ. ಅವ್ರು ನನ್ನ ಅಕಸ್ಮಾತ್ ಭೇಟಿಯಾಗಿ ಅವ್ರು ಹೇಳಿದ್ದು, ನನಗೆ ಗೊತ್ತಿಲ್ಲ, ನಮ್ಮ ತಂದೆ ಹೇಳಿದ್ದಿಲ್ಲ. ಅವ್ರು ಹೇಳಿದ್ರು, ಅರೇ ದೋಯಿತಿ ಬೈ SAS ಅಂತೇಳಿ. ಭಾಳ ಸಂತೋಷ ಆಯಿತು, ಇದಾಯಿತು. ಅವ್ರು ಇದರಿಂದನೇ ನಾನು ಚೈಲ್ಡ್ಹುಡ್ದು ಎಲ್ಲ ಕಲ್ತದ್ದು. ಅವ್ರಿಗೆ ಕೊಟ್ಟದ್ದೆಲ್ಲ ತಂದೆ ತಾಯಿನೇ ಹೇಳ್ರಿ, ದೇವ್ರು ಅವ್ರ ಕೈಲೆ ಕೊಡಿಸ್ತಾನ. ಸೀದೆ ಬಂದು ಕೊಡುವ ಯೋಗ್ಯತೆ ತಗೊಂಬ ಯೋಗ್ಯತೆ ಅದ ಏನು ನಮಗೆ, ನಿಂತು ನೋಡುವಷ್ಟು ಯೋಗ್ಯತೆ ಏನು ನಮಗೆ. ಏ ತಿರುಪತಿ ಲುಗಿಸ್ತಾರ್ರಿ, ಹೋಗೋ ಹೋಗೋ ಹೋಗೋ ಅಂತಾರೆ. ನೀ 1/2 ತಾಸು ನಿಂದಿರ್ಲಿಕ್ಕೆ ಆಗಲ್ಲ ಮಗನ, ಹೇಳ್ಬೇಕಾದ್ರೆ ಅಂದ್ರೆ ಅದನ್ನು ತಡ್ಕೊಂಬುದು ಆಗ್ತದ, ಅದ್ರ ಪ್ರಕಾರ ನಮ್ ಗ್ರೋತ್ನೂ ಆಗ್ತದೆ. ಈಗ ಹೇಳಿದ್ನಲ್ಲ, ಈಗ ಫಾರ್ ಎಕ್ಸಾಂಪಲ್ ಆಲ್ ಇಂಡಿಯಾ ರೇಡಿಯೋ ಎಲ್ಲಕ್ಕಿಂತ ಕನ್ನಡದವ್ರಿಗೂ ಧನ್ಯವಾದಗಳು ಹೇಳಬೇಕು. ಎಲ್ಲರೂ ಆಲ್ ಓವರ್ ಇಂಡಿಯಾ ಅದಲ್ಲ, ಎಲ್ಲರೂ ಹೇಳಬೇಕು. ಮೊದಲನೇದಾಗಿ ಭಾಳ ಹೆಚ್ಚು ಅಂದ್ರೆ ಇವ್ರು ದೊಡ್ಡ ದೊಡ್ಡ ಕಲಾಕಾರನ ಕೊಟ್ಟದರಿ. ಒಬ್ಬರ ಹೆಸರು ಹೇಳ್ತೀನಿ ಸಾಕು, ಭಾಳ ಮಂದಿ ಬೇಡ. ಭಾರತನ ಭೀಮಸೇನ್ ಜೋಶಿ ಮೊದಲು ರೇಡಿಯೋ ಕಲಾಕಾರರಿ,
1: ಘಟಾನುಘಟಿ.
0: ಎಲ್ಲಿ ಬಂದ್ರು ಭಾರತ ಬಂದ್ರು, ಆ ರೇಡಿಯೋ ಸ್ಟೇಷನ್ ಬಂದಾಗ ಅವಾಗೆಲ್ಲ ಖರ್ಚಿರ್ತಿಲ್ಲ, ಇಳ್ಕೊಳಿ ಹೋಟೆಲ್ ಗಿಟ್ಟು.
1: ಎಲ್ಲಿ ಸಂಘಟನೆ ಸರ್, ಯಾವ ಊರಿನಲ್ಲಿ ಆಗಿರುವಂತ ಸಂಘಟನೆ?
0: ಮೂಲ ಊರು ನಮ್ದು ಸುಳಿಭಾವಿ, ಅದು ಧಾರವಾಡ. ಭೀಮಸೇನ್ ಜೋಶಿ ಅವರು ಗದಿಗ್ನವರು, ನಮ್ಮ ತಾಯಿ ಗದಿಗ್ನಾಕಿ. ಆ ಗದಗ್ ಗದಗ್ ಸಂಬಂಧ ಇತ್ತು. ಭೀಮಸೇನ್ ಜೋಶಿ ಅವರು ಬಂದಾಗ ಪುರೋಹಿತರ ಮನೆಗೆ ಇಳ್ಕೊತಿದ್ರು. ನಮ್ಮ ಮನೆ ಹಿಂದೆ ಪುರೋಹಿತರ ಮನೆ ಇತ್ತು. ಬಂದಾಗೆಲ್ಲ ಅವರು ನಮ್ಮ ತಂದಿನ ಭೇಟಿ ಆಗಲಿಕ್ಕೆ ಬರ್ತಿದ್ರು. ನಮ್ಮ ತಂದೆ ಅವಾಗ ದೊಡ್ಡ ವ್ಯಕ್ತಿನೇ ಇದ್ರು. ಅದಕ್ಕೆ ನಮ್ಮ ತಂದೆ ಹೇಗೆ ಪ್ರಣಾಮ ಮಾಡ್ಕೋತೀನಿ ಮನಸ್ಸಿನಾಗ, ನಿಮ್ಮ ಎದುರುಗೂ ಮಾಡ್ತೀನಿ, ನನಗೇನಿದೆ. ಅದಕ್ಕೆ ಅವ್ರು ಬಂದಾಗೆಲ್ಲ ನಮ್ಮ ತಂದಿನ ಭೇಟಿ ಆಗ್ಲಿಕ್ಕೆ ಬರ್ತಿದ್ರು. ಅವಾಗಿನ್ನ ದೊಡ್ಡ ಆರ್ಟಿಸ್ಟ್, ಅವ್ರು ಬಂದಾಗೆಲ್ಲ ನಮ್ಮ ತಂದಿನ ಭೇಟಿಯಾಗ ನಾವು ಸಣ್ಣವರಿದ್ದಿ. ನಾವು ಹೋಗಿ ನಿಂತು ನೋಡ್ಲಿಕ್ಕೆ ಭೀಮಸೇನ್ ಜೋಶಿ ನೋಡ್ಲಿಕ್ಕೆ ಹಾಡಲೇ ಅಂತಿದ್ರು.
1: ನಿಮ್ಗೆ
0: ಹಾಡ್ ಬರಂಗಿಲ್ರಿ, ನಿಮ್ ತಲೆ ಹಾಡ್ ಹುಟ್ಟಿದ್ಕೊಳ್ಳಿ ಬರ್ತಾವೇನ, ನಾವ್ ಎಷ್ಟು ಪ್ರಾಕ್ಟೀಸ್ ಮಾಡಿದ್ರು ಬಂದದು, ಹಾಡ್ಕೋತ ಹೋಗ್ಬೇಕು ಹಂಗೆ ಅಂದ್ರ. ಅವ್ರು ಸಣ್ಣ ಹುಡುಗನು ಆ ವ್ಯವಹಾರ ಹಂಗಿತ್ತು, ಅದು ಕಲಿತಕ್ಕದ್ದು. ಯಾಕಂದ್ರೆ ಇಲ್ಲ ಅಂದ್ರೆ ಏ ನೀ ಏನ್ ಆಡ್ತೀನಿ ನಿಂತ
1: ವ್ಯಂಗ್ಯವಾಗಿ ಮಾತಾಡೋದು
0: ಮಾತಾಡುದು. ಗುರುಗಳು ಹೇಳಿದ್ ವ್ಯಂಗ್ಯವಾಗಿ ಯಾರ ಜೋಡಿನ ಮಾತಾಡಬಾರ್ದು, ಧರ್ಮ ಅಂದ್ರೆ ಮನಸ್ಸು ನೋಯಿಸಬಾರ್ದು, ಅದೇ ಧರ್ಮ. ಅವ್ರಿಗೆ ಪಾನಿಪುರಿ ಬಹಳ ಶೋಕ್ ಇತ್ತು.
1: ಅವಾಗ ಪಾನಿಪುರಿ ಇತ್ತ ಸರ್?
0: ರಾಯಲ್ ಟಾಕೀಸ್ ಅಂತ ದೊಡ್ಡ ಪಾಪ್ಯುಲರ್ ಮಾಡ್ತಿದ್ನಂತೆ. ನಾವೆಲ್ಲ ಬೇರೆ ಕಡೆ ತಿಂದೀವಿ. ನಾವ್ ಒಂದ್ಸರಿ ನಾವು ಇನ್ ಕಾಲೇಜಿಗೆ ಬಂದಿದ್ವಿ, ತಿನ್ಲಿಕ್ಕೆ ಹೊಂಟಿದ್ವಿ. ಅಲ್ಲಿ ಭೀಮಸೇನ್ ಜೋಶಿ ಅವ್ರು ತಿಂತಾರೆ, ತಿನ್ಕೋತ
1: ರಾಯಲ್ ಥಿಯೇಟರ್ ಹತ್ರ,
0: ರಾಯಲ್ ಥಿಯೇಟರ್ ಹತ್ತಿರ. ಅವ್ರು ನೋಡ್ ನಾವು ಹಿಂದ್ ಸರ್ದು ಹೋಗ್ಲಿಕ್ಕೆ ಬಾರಲ್ಲೇ, ನಾನೇ ತಿನ್ಲಿಕ್ಕೆ ನಿನ್ಗೆ. ಒಬ್ರು ಹೋಗಿ ನಮ್ ತಂದೆ ಕಂಪ್ಲೇಂಟ್ ಮಾಡಿದ್ರು. ನಮ್ ತಂದೆ ಬಹಳ ಅಡ್ವಾನ್ಸ್ ಇದ್ರು, ಕಂಪ್ಲೇಂಟ್ ಮಾಡಿ ನಿಮ್ ಮಗ ಅಲ್ಲಿ ಸ್ವಲ್ಪ ಧಾರ್ಮಿಕ

0: ಮನೆಯಿತ್ತು,
1: ಸಾಂಪ್ರದಾಯಿಕ ಕುಟುಂಬ.
0: ಸಾಂಪ್ರದಾಯಿಕ ಕುಟುಂಬ. ಅವಾಗ ಅವರು ಹೇಳಿದೆ, ನಿಮ್ಮ ಮಗ ಅಲ್ಲಿ ಲಾಲ್ಟಕ್ಕೆ ಪಾನಿಪುರಿ ತಿಂದು ನೋಡಿ ಅಂತ ಶಬಾಷ್ ಅಂದೆ. ನಿನಗೇನ್ ತ್ರಾಸ ಆಯ್ತು ಅಂತ ಕೇಳಿದ್ರು. ನೀನು ಅವನ ಜೊತೆ ತಿಂದೇನು? ಇಲ್ರಿ, ನಾ ಬಂದ್ಮೇಲೆ ತಿಂದ್ರಿ. ಆ ಪಾನಿಪುರಿ ಅವ್ರು ನೋಡ್ರಿ ಎಷ್ಟು ಚೆನ್ನಾಗಿರ್ತಾರ. ಇವತ್ತಿನ MBAಗಳು ಸುತ್ತೇಕ ಅಷ್ಟು ಮಾಡ್ಲಿಕ್ಕೆ ಬರಂಗಿಲ್ಲ. ಅವ 10 ಮಂದಿಗೆ ಒಮ್ಮೆಲೆಗೆ ಹಾಕ್ತಿರ್ತಾನ್ರಿ. ಕರೆಕ್ಟ್ ಕರೆಕ್ಟ್ ಎನ್ಸಿರ್ತಾನ. ನಮಗ್ ಡೌಟ್ ಬರ್ತದ ಒಮ್ಮೆ, ಅದೇ ಇಷ್ಟು ಮಂದಿ ಹ್ಯಾಂಗ ಹೇಳ್ತಾನ. ಆದ್ರೆ ಅದು ವಿಚಿತ್ರ, ಅದೊಂದು ಕಲಾನೇ.
1: ಹೌದು, ಕರೆಕ್ಟ್.
0: ಅದಕ್ಕೆ ಇರ್ತಾವ ಎಲ್ಲಾ ಕೆಲವು ಎಲ್ಲಾ ಅತ್ತೆಗೆ ಒಂದೊಂದು ಏನೋ ವಿಶೇಷ ಇದ್ದೇ ಇರ್ತಾವ, ದೇವ್ರ ಹಂಗ ಮಾಡಿರ್ತ.
1: ಸರ್, ಈ ರೇಡಿಯೋದಿಂದ ಒಡನಾಟ, ನಿಮ್ಮ ಕೌಟುಂಬಿಕ ವಿಷಯದಲ್ಲಿ ಭೀಮಸೇನ್ ಜೋಶಿ ಅವರ ನಿಮ್ಮ ಆತ್ಮೀಯ ಒಡನಾಟ, ನೀವು ಪರಿಸರವೆಲ್ಲವೂ ಸಾಹಿತ್ಯಮಯವಾಗಿ ಮತ್ತು ಸಂಗೀತಮಯವಾಗಿ ಇರುವುದರಿಂದ ನಿಮಗೆ ಈ ಆಕಾಶವಾಣಿಯಲ್ಲಿ ಅನೇಕ ಬಾರಿ ನೀವು ಕಾರ್ಯಕ್ರಮ ಕೊಟ್ಟಿದ್ರಿ. ಹೀಗೆ ನಿಮ್ಮ ಒಂದು ಸಾಹಿತ್ಯ ಪಯಣ ಆರಂಭವಾಯ್ತು ಅಂತ ಹೇಳ್ಬೋದಾ?
0: ಅದನ್ನು ನನ್ನ ತಂದಿದೆ. ನಮ್ಮ ತಂದೆ ತಾಯಿ ಇಬ್ರು, ತಾಯಿ ಆಗಿನ ಕಾಲಕ್ಕೆ ಸಾಧನಾ ಅಂತ ಒಂದು ಬುಕ್ ಮ್ಯಾಗಝಿನ್ ಬರ್ತಿತ್ತು. ಜೆ ಕೆ ಪ್ರಣೇಶ್ವರ್ ಅಂತಿದ್ರು, MLA ಇದ್ರು ಅವರು. ಅವ್ರ ಪುಸ್ತಕ ತೆಗಿತಿದ್ರು ಅದನ್ನ. ಅದ್ರ ನಮ್ಮ ತಾಯಿ ಆರ್ಟಿಕಲ್ ಬರ್ತಿದ್ವು ಅಂತ.
1: ಅಂದ್ರೆ ನಿಮ್ ತಾಯಿಯವರು ಸಹಿತ ಸಾಹಿತ್ಯ ಚಟುವಟಿಕೆ,
0: ಹುಡುಗರು ಕಥೆ ಎಲ್ಲ ಹಾಕಿ ಎಲ್ಲ ಧಾರ್ಮಿಕ ಕಥೆಗಳನ್ನ ನಮ್ಮ ಅಣ್ಣಂದ್ರಿಗೆ ಹೇಳ್ತಿದ್ರು. ನಾನು
1: ಇಂತ ಸಾಹಿತ್ಯ ಚಟುವಟಿಕೆಗಳು, ಧಾರ್ಮಿಕ ಚಟುವಟಿಕೆಗಳು ನಿಮ್ಮ ಮನೆಯಲ್ಲಿ ಆಗ್ತಾ ಇದ್ದವು. ಸರ್, ಇವಾಗ ನಿಮ್ಮ ಒಂದು ವೃತ್ತಿ ನೋಡಿದ್ರೆ ಡಾಕ್ಟರ್ ವೃತ್ತಿ, ವೈದ್ಯರ ವೃತ್ತಿ. ವೈದ್ಯರ ವೃತ್ತಿಯಿಂದ ನೀವು ಸಾಹಿತ್ಯ ಚಟುವಟಿಕೆಗೆ ಪ್ರವೃತ್ತಿಗೆ ಬಂದಿರುವಂತಹ ಸಂದರ್ಭ ಏನು ಸರ್? ಆ ಸೆಳೆತ ಹೇಗ್ ಉಂಟಾಯ್ತು?
0: ಒಂದು ವಿಷಯ, ನೀವು ಯಾವುದೇ ಪ್ರೊಫೆಷನ್ ಆಗಿರ್ಲಿ, ಯಾವುದೇ ಪ್ರೊಫೆಷನ್ ಇದ್ರು ಒಂದು ಹಾಬಿ ಇರಬೇಕು. ಹಾಬಿನೇ ನಮಗ ಮೈಂಡ್ ಡೈವರ್ಟ್ ಮಾಡಿ ನಿಮ್ ಕೆಲಸ ಇಂಪ್ರೂವ್ ಆಗ್ತದೆ. ಆಮೇಲೆ ಇಲ್ಲದ ವಿಚಾರ ಬರಂಗಿಲ್ಲ, ನಿಮ್ ಟೈಮೇ ಇರಂಗಿಲ್ಲ. ಇಲ್ಲದ ಇವು ಹಾಬಿ ಹಿಂಗೆ ಬಂತದು. ಆಮೇಲೆ ನಾನು ಬರಿತಿದ್ದೆ, ಆಮೇಲೆ ಅವಾಗ ಎಸ್ಎ ಕಾಂಪಿಟಿಷನ್ ಅವೆಲ್ಲ ಆಗ್ತಿದ್ವಿ, ಅವೆಲ್ಲ ಇವು ಇರ್ತಿದ್ವು. ಹಂಗೆ ಅದರಿಂದ ಬರ್ಕೋತ ಹೋದ್ಮೇಲೆ ಇದಾಯ್ತು. ಉಪೇಂದ್ರ ಮಟ್ಮಾರಿ ನಮ್ಮ ದೋಸ್ತರು, ಅವರು ತು ಅಚ್ಚ ಲಿಖರಾರಿ, ಅವ್ರು ಹಿಂದಿ ಒಳಗೆ ಹೆಚ್ಚು ಮಾತಾಡ್ತೀವಿ. ಅದಕ್ಕೆ ಅವರಂದ್ರು, ನೀ ಹಾಸ್ಯ ಚಲೋ ಬರ್ಲಿಕ್ಕೆತಿಪ್ಪ, ಯು ಡೈವರ್ಟ್ ಯುವರ್ ರೈಟಿಂಗ್ ಟು ಹಾಸ್ಯ ಅಂದರು. ಅವಾಗ ನಾ ಕಸ್ತೂರಿ ಕಾಬ್ದಾರಿ ಒಳಗೆ ಒಂದು ವರ್ಷ ಹಾಕಿದ್ದೆ, ಹನುಮಣ್ಣ ಹಾಕಿದ್ದೆ, ಚಲೋನೇ ರೆಸ್ಪಾನ್ಸ್ ಇತ್ತು ಅಂತ ಅನ್ಬಹುದು.
1: ಹರಟೆ ಹಳಮಣ್ಣ ಇದ್ರಲ್ಲಿ ಅಂಕಣದಲ್ಲಿ ವರ್ತಮಾನವಾಗಿರುವಂತಹ ಪರಿಸ್ಥಿತಿಗಳನ್ನ ಅದರಲ್ಲಿ ತಗೋತಾ ಇದ್ರಿ, ಅದೇ ಸಂದರ್ಭಗಳನ್ನು ಬಳಸ್ತಾ ಇದ್ರಿ. ಅಂದ್ರೆ ಅದು ಹೇಗೆ ಸ್ವತಃ ಅನುಭವ ಬರುವ ಹಾಗೆ ಇರ್ತಿದ್ವು ಅವೆಲ್ಲವೂ, ಅಷ್ಟೊಂದು ಮನಸ್ಸಿಗೆ ಅಂತ ಆಪ್ತವಾಗಿರ್ತಿದ್ವು. ಹಾಗಾಗಿ ಎಲ್ರಿಗೂ ಜನಾದರಣ ಆಯ್ತು, ಎಲ್ಲರ ಮನೆಗೆ ಸೋರ್ಗೊಂಡಿತ್ತು ನಿಮ್ಮ ಒಂದು ಅಂಕಣ. ಹರಟೆ ಹಣಮಣ್ಣ ಅಂತಾನೆ ನಮ್ಗೆ ಎಲ್ಲರಿಗೆ ಪ್ರಸಿದ್ಧಿ, ನೀವು ಗೊತ್ತಿರೋದು. ನಮ್ಮ ಆಲ್ ಇಂಡಿಯಾ ರೇಡಿಯೋದಲ್ಲಿ ಸಹ ಒಂದು ಹಾಸ್ಯ ಪ್ರಹಸನ ಕೊಟ್ಟಿದ್ದೀರಿ. ಸರ್, ಇವಾಗ ಆಕಾಶವಾಣಿಯ 90 ವರ್ಷದ ಒಂದು ಆಚರಣೆ ಸಂಭ್ರಮದಲ್ಲಿ, ಈ ಪಯಣದಲ್ಲಿ ನೀವು ಕೇಳಿರುವಂತಹ ರೇಡಿಯೋ ಕಾರ್ಯಕ್ರಮಗಳು, ಇಷ್ಟವಾದ ಕಾರ್ಯಕ್ರಮ ಯಾವ್ದು ಸರ್?
0: ಆಲ್ ಇಂಡಿಯಾ ರೇಡಿಯೋ ಇಷ್ಟವಾದ. ಫಸ್ಟ್ ಅಂದ್ರೆ ನಮ್ ಸಣ್ಣ ತಂದೆಯಿಂದ ಅದು ರೇಡಿಯೋ ಸಿಲೋನ್ ಕೇಳ್ತಿದ್ವಿ, ಅದು ಬಹಳ ಇಷ್ಟ ಇತ್ತು. ಎರಡನೇದು ಈ ಕ್ರಿಕೆಟ್ ಮ್ಯಾಚ್ ಬಹಳ ಪಾಪ್ಯುಲರ್.
1: ಹೌದು,
0: ನಾವು ಕ್ರಿಕೆಟ್ ಶೋಕಿನಿ, ನಾನು ಆಡ್ತಿದ್ದೆ. ಈ ಅಷ್ಟಾಕ್ ನಾವು ಪೋಸ್ಟ್ ಗ್ರಾಜುಯೇಷನ್ ಹ್ಯಾಟ್ರಿಕ್ ತಗೊಂಡಿದ್ದೆ. ಪೋಸ್ಟ್ ಗ್ರಾಜುಯೇಷನ್ ಹೋದಾಗ ನಾ ಹ್ಯಾಟ್ರಿಕ್ ತಗೊಂಡೆ. ತಗೊಂಡ್ಕೊಳ ಸ್ಟಾಫ್ ಬಂದದನ್ನ, ಪಿ ಜಿ ಸ್ಟೂಡೆಂಟ್ ಸರ್ ಲೈಕ್ ಸ್ಟಾಫ್ ಯು ಪ್ಲೇ ಫಾರ್ ಸ್ಟಾಫ್, ಸ್ಟಾಫ್ ವರ್ಸ್ ಸ್ಟೂಡೆಂಟ್ ಆದ್ರೆ ನೀ ಸ್ಟಾಫಿಗೆ ಆಡು ಅಂತ ಸರ್ ಅಂದ್ರೆ ಅಂತ ಪರಿಸ್ಥಿತಿ ಬಂದಿತ್ತು. ಆಮೇಲೆ ಕ್ರಿಕೆಟ್ ಕಾಮೆಂಟ್ರಿ ಕೇಳದೆ ಅವ್ರು ರೇಡಿಯೋ ಇರ್ಲಾರ್ದ ಎಲ್ಲಾರು ಯಾರು? ಆಮೇಲೆ ನೋಡ್ರಿ ಏನಾಯ್ತು, ಇನ್ನು ರೇಡಿಯೋ ಅಷ್ಟು ಹೊತ್ಕೊಂಡು ಎಲ್ಲಿ ಹೋಗ್ಬೇಕು? ಟ್ರಾನ್ಸ್ಲೇಟರ್ ಬಂದು, ಟ್ರಾನ್ಸ್ಲೇಟರ್ ಬಂದು ಸಣ್ಣ, ಅದು ಬರ್ತ ಬರ್ತ ಸಣ್ಣ ಸಣ್ಣ ಮಾಡ್ಕೊತ ಹೋದ್ರು. ಇನ್ನ ಎಷ್ಟು ಸಣ್ಣ ಮಾಡ್ತಿದ್ರು ಗೊತ್ತಿಲ್ಲ. ಅಷ್ಟಕ್ಕೆ ನಿಂತು
1: ಅಷ್ಟಕ್ಕೆ ಫೋನ್ನಲ್ಲಿ ಬಂತಲ್ಲ ಸರ್,
0: ವಿಡಿಯೋ ಬಂತು. ಅವಾಗ ಆಫೀಸ್ನಾಗ ಯಾರು ಇರ್ತಿದ್ದೆ ಇಲ್ರಿ, ಯಾಕಂದ್ರೆ ರೇಡಿಯೋ ಹೊತ್ಕೊಂಡು ಹೋಗ್ಲಿ ಬರಂಗಿಲ್ಲ, ಬಿಡ್ಲಿಕ್ಕೆ ಬರಂಗಿಲ್ಲ. ಅದಕ್ಕೆ ಡುಮ್ಮನೆ ಅವತ್ತ ಹಿಂಗಾಗ್ತಿತ್ತ.
1: ಅಂದ್ರೆ ಕ್ರಿಕೆಟ್ ಯಾವಾಗ ಪ್ರಸಾರ ಆಗುತ್ತೆ
0: ಅವಾಗ ಕಾಮೆಂಟ್ರಿನೆ ಒಂದು ದೊಡ್ಡ ಇದು ಹಬ್ಬ. ಅದು ಇಂಗ್ಲಿಷ್ ಬರ್ಲಾದವನು ಅಗ್ದಿ ತಿಳಿದವ್ರು ಅವ್ನು ಕೇಳ್ಕೊತ ಕೊಟ್ಟಿದ್ದ, ಹಿಂಗ್ ಡಿಸ್ಟ್ರಿಬ್ಯೂಟ್ ನೋಡಿ ವಾ ಪೈಲ್ವಾನ್ ಅಂದ್ರೆ ನಡೀಲಿ ಹಿಂಗ.
1: ಅಂದ್ರೆ ಹಿಂದಿಯಲ್ಲಿ ಸಹ ಕಾಮೆಂಟ್ರಿ ಬರ್ತಿದ್ದ, ರೇಡಿಯೋ ಮೂಲಕ ಕೇಳೋದ್ರಿಂದ ಆಟವನ್ನು ನಾವು ಕಣ್ಣೆದುರಿಗೆ ನೋಡ್ತಿದ್ದೀವಿ ಎನ್ನುವಂತ ಹಾಗೆ ಭಾಸ ಆಗ್ತಿತ್ತು. ಅಂದ್ರೆ ಅಷ್ಟೊಂದು ನುರಿತ ಸಂಭಾಷಣಕಾರರು ಇರ್ತಿದ್ರು ನಮ್ಮ ಆಲ್ ಇಂಡಿಯಾ ರೇಡಿಯೋ.
0: ಹೆಸರು ನೆನಪಿಲ್ಲ, ಕಾಮೆಂಟೇಟರ್ ಒಳಗ ಒಬ್ರು ಅವರು ರಾಜಮನ್ ತಂದವರೇ ಇದ್ರು, ಶೋಕಿಂಗ್ ಇದ್ರು ಕ್ರಿಕೆಟ್. ಮೊದಲು ಕ್ರಿಕೆಟ್ ಪ್ಲೇಯರು ಇದ್ರು ಏನೋ ಗೊತ್ತಿಲ್ಲ.

0: ಅವರು ಕಾಮೆಂಟೇಟರ್ ಬಹಳ ಪಾಪ್ಯುಲರ್ ಇದ್ರು ಅವರು.
1: ಸರಿ, ಈಗ ಆಲ್ ಇಂಡಿಯಾ ರೇಡಿಯೋದಲ್ಲಿ ನಿಮ್ಮ ಒಂದು ಪ್ರವೇಶ ಆಯ್ತು ಅಂತ ಹೇಳಿದ್ರಿ. ಅಂದ್ರೆ ಮಗುವಾಗಿದ್ದಾಗಿಂದ ನಿಮ್ ತಂದೆ ಜೊತೆ ನೀವು ಬರ್ತಿದ್ರಿ, ಭಾಷಣ ಕೊಡ್ತಿದ್ರು, ಅವ್ರಿಂದ ನಿಮ್ಗೆ ಈ ಪರಿಚಯ ಆಯ್ತು ಅಂತ ಹೇಳಿದ್ರಿ. ರಚನೆಗಳು ಮಾಡ್ತಾ ಮಾಡ್ತಾ ಬಂದ ಮೇಲೆ ಆಲ್ ಇಂಡಿಯಾ ರೇಡಿಯೋದಲ್ಲಿ ನೀವು ಮೊಟ್ಟ ಮೊದಲಿಗೆ ಕೊಟ್ಟಿರುವಂತಹ ಪ್ರಬಂಧ ಮಂಡನೆ ಯಾವ್ದು ಸರ್? ನಿಮ್ಗೆ ನಾಟಕ ಏನಾದ್ರು ಮಾಡಿದ್ದೀರಾ ಆಲ್ ಇಂಡಿಯಾ ರೇಡಿಯೋದಲ್ಲಿ?
0: ತಿಂಗಳ ಒಂದು ನಾಟಕ.
1: ಅಂದ್ರೆ ಯಾರ್ಯಾರು ನಿಮ್ ಜೊತೆಗಾರರಿದ್ರು ಆಗಿನ ಸಮಯದಲ್ಲಿ?
0: ಯಾರ್ಯಾರು ಅಂದ್ರೆ ಒಂದು ರೋಲ್ ಅಂತೂ ಅವರೇ ಮಾಡ್ತಿದ್ರು.
1: ಯಾರು ಸರ್?
0: ಪುರೋಹಿತರೇ ಮಾಡ್ತಿದ್ರು, ಉಳಿಸ್ಬೇಕಲ್ಲ, ರೊಕ್ಕ ಬೇಗ ಇರ್ತಿದ್ರು. ಆಮೇಲೆ ವಾಮನ್ ರಾವ್ ಅಂತಿದ್ರು, ಉಪೇಂದ್ರ ಅಂತಿದ್ರು, ಈ ಉಪೇಂದ್ರ ಅಲ್ಲ
1: ಇನ್ನೊಬ್ಬರು,
0: ಅವರು ಆಲ್ ಇಂಡಿಯಾ ರೇಡಿಯೋ ಜಾಯ್ನ್ ಆದ್ರು ದಿಲ್ಲಿ. ಅವ್ರು ಅಲ್ಲಿ ಹೋದ್ರು, ಅಲ್ಲಿಂದ ಅವ್ರ ನ್ಯೂಸ್ ಓದ್ತಿದ್ರು, ಕನ್ನಡ ನ್ಯೂಸ್. ಹಂಗ ಸಂಬಂಧ ಇತ್ತು. ಆಮೇಲೆ ನಾವು ಹಿಂಗ ತಿಂಗಳ ಅಂತ ಒಂದು ನಾಟಕ ಇದ್ದೇ ಇರ್ತೀವಿ. 5 ರೂಪಾಯಿದಾಗ ಮೊದಲು ಹೋಗಿ ನಮ್ಮ ಅಪ್ಪ ಕೊಡ್ಬೇಕು ನಾವು. 5 ರೂಪಾಯಿ ಅಕೌಂಟ್ಸ್ ಆಫೀಸರ್ ಅವರು ಟಕ ಟಕ ನೋಡಿ 2 ರೂಪಾಯಿ ವಾಪಸ್ ಕೊಡ್ತಿದ್ರು ನನಗೆ. ತಗೋ ಇಟ್ಕೊಂಡು ನೀ ಗಳಿಸಿದ ವ್ಯಾಲ್ಯೂ ಏನು ತಿಳ್ಕೊಳಿಕ್ ಕೊಡ್ಲಿಕ್ಕತ್ತದ, ನಿನ್ ಖರ್ಚು ನಾನೇ ನೋಡ್ಕೋತೀನಿ, ಆದ್ರೆ ನಿನ್ ಗೊತ್ತಾಗಬೇಕು ರೊಕ್ಕ ಅಂದ್ರೆ ಏನು, ಸುಮ್ಮನೆ ಬರಂಗಲ್ಲ, ಕಷ್ಟಪಟ್ರೆ ಬರ್ತದ. ಇವೆಲ್ಲ ಇವು ಪಾಠ ಕಲ್ತಂಗೆ, ಇವು
1: ಕರೆಕ್ಟ್ ಜೀವನ ಪಾಠ,
0: ಜೀವನ ಪಾಠ ಇವು. ಆಮೇಲೆ ಇದಕ್ಕೆ ನಾ ಮೊದಲು ಹೇಳ್ದಂಗೆ ಇದಕ್ಕೆ ಎಷ್ಟು ಕೃತಜ್ಞ ಇರ್ಬೇಕು ನಾವು ಅಂದ್ರೆ, ದೊಡ್ಡ ದೊಡ್ಡ ಕಲಾಕಾರರು ಭರತರತ್ನ ಯಾರ್ಯಾರ ಹೆಸರು ಹೇಳಬೇಕು, ಒಬ್ಬರ ಹೆಸರು ಹೇಳಿದ್ರೆ ಸಾಕು, ಭರತರತ್ನ ಭೀಮಸೇನ್ ಜೋಶಿ ಅವರು ಇಲ್ಲಿಂದನ ಬಂದಾರ. ಅವ್ರ ಅನುಭವ ಹೇಳಿದ್ನಲ್ಲ ನಾನು, ಬಹಳ ಸಿಂಪಲ್ ಇರ್ತಿದ್ರು, ನಕೋತಿರ್ತಿದ್ರು. ಅವನಿಂದ ಹಿಂಗ್ ಸಿಟ್ಲೆ ಹಿಂಗ ನೋಡೇ ಇಲ್ಲ, ಒಂದು ಬೆಳೆ ಪೈಜಾಮ, ಒಂದು ಬೆಳೆ ಕುರ್ತಾ,
1: ಉಡುಪು.
0: ಆ ಉಡುಪನ್ನ ಹೊರಗೆ ಹೋಗಿ ಬಂದ್ಮೇಲೆ ಮತ್ತೆ ತೆಗೆದಿಡ್ಬೇಕು, ಮನೆ ಪೈಜಾಮ ಮೇಲೆ ಕೊಡ್ಬೇಕು, ಮತ್ತೆ ಒಗಿಬೇಕು, ಮತ್ತೆ ಇಸ್ತ್ರಿ ಮಾಡಿಸ್ಬೇಕು. ಈಗ ನಂಗೆ ಆರ್ಟಿಸ್ಟ್ ಬಂದ್ರೆ ಆ 5 ಸ್ಟಾರ್ ಇಲ್ಲಿ ಈ ಸ್ಟಾರ್ ಇಲ್ಲಿ, ಆ ಸ್ಟಾರ್ ಇಳಿಸೋದ್ರೆ ಸ್ಟಾರ್ ಕಾಣಿಸ್ಬಿಡ್ತಾವ.
1: ಕರೆಕ್ಟ್.
0: ಯಾಕೆ ಯಾಕೆ ಕರಿತಪ್ಪ ಅಂಬಂಗಿರ್ತ. ಎಲ್ಲಿ ಅವ್ರ ಮನೆಗೆ ಈಗ ಬೇಂದ್ರೆ ಅವ್ರು ಬಂದಿದ್ರು ಕಾಲೇಜ್ನಾಗಿದ್ದ, ನ್ಯೂಸೆನ್ಸ್ ಕಾಲೇಜ್ನಾಗ ನಾ ಇಂಟರ್ಮೀಡಿಯೇಟ್ನಾಗಿದ್ದೆ. ಆಮೇಲೆ ಪ್ರೊಫೆಷನ್ ಹೋದ್ವಿ, ಟೈಮ್ ಸಿಗ್ಲಿಲ್ಲ. ಮೇಲೆ ಅವ್ರು ಗೋಕಾಕರ್ ಮನೆಗೆ ಇಳ್ಕೊಂಡಿದ್ರು.
1: ಗೋಕಾಕ್ ಅವ್ರು ಎಲ್ಲಿದ್ರು ಸರ್? ಇಲ್ಲಿ ಹೈದರಾಬಾದ್ನಲ್ಲ.
0: CFTR ಆಗಿದ್ದು ಡೈರೆಕ್ಟರ್ ಇದ್ರು ಅವರು. ಅವ್ರ ಮನೆಗೆ ಇಳ್ಕೊತಿದ್ರು ಅವರು. ಅಲ್ಲಿ ಮಸರ ಮತ್ತೆ ನಿಮ್ಮನ್ನ ಪಿಕಪ್ ಮಾಡ್ಲಿಕ್ಕೆ ಎಲ್ಲರೂ ಅವ್ರಿಗೆ ಮಾಸ್ತಾರೆ ಏನು, ಮಸರ ಮತ್ತೆ ನಿಮ್ಮ ಪಿಕಪ್ ಮಾಡ್ಲಿಕ್ಕೆ ಎಲ್ಲಿ ಬರಬೇಕು, ಯಾಕೆ ಬರ್ತೀಯ ಪಿಕಪ್ ಮಾಡ್ಲಿಕ್ಕೆ, ನಾ ಇದ್ದೀನಲ್ಲ ಕರ್ಕೊಂಡ್ಬರ್ತೀನಿ ಮಾಸ್ತರ್ನ, ಹೋಗಂತಿದ್ದೆ. ಬಂದರು ಬಂದರು ಅವತ್ತು ನಾನು ಡ್ರಾಮಾ ಮಾಡ್ತಿದ್ದೆ ಗೊತ್ತದಲ್ಲ, ಅವತ್ತು ಡ್ರಾಮಾ ನಾನು ನಾನೇ ಸೆಕ್ರೆಟರಿ ಇದ್ದೀನಿ, ನಾ ಹೆಂಗ ಡ್ರಾಮಾ ಮಾಡೋಕೆ, ನಾ ಎಲ್ಲ ಬಿಟ್ಟು ಕಂಪನಿ ಹೋಗೋದಕ್ಕೆಲ್ಲ ಬಿಟ್ಟು ಎಲ್ಲ ಹೋಗ್ಬೇಕು. ಅವಾಗ ಒಂದು ಮಜಾ ಅನ್ನೋದ್ರೆ ಒಂದೊಂದು ಕಾಲಕ್ಕೆ ಒಂದೊಂದು ಸೀರಿಯಲ್ ನಡೀತಿರ್ತಾವ್ರು, ಒಂದು ಕಾಲಕ್ಕೆ ಕಾಮಿಡಿ ನಡೀತದೆ, ಒಂದು ಕಾಲಕ್ಕೆ ಆ ಡ್ರಾಮಾದ ಎಷ್ಟು ಮಂದಿ ಸಾಯ್ತಾರ, ಓ ಏನು ಸೀರಿಯಸ್ ರೀ, ಏನು
1: 4 ಮಂದಿ
0: ಸಾತ್ರು, ಅದ್ರಾಗ ಹಿಂಗೈತೆ. ಅವ್ರು ನನ್ನ ಬಾಜಕ್ಕೆ ಕೂತಿದ್ದೆ, ಬೇಂದ್ರೆಯವ್ರ ಬಾಜಕ್ಕೆ, ಸಾಯಾರು ಕಡಿಮೆ ಬಿದ್ದಾರೆ ಅಂತ ನಾನು ಬರ್ತೀನಿ ನೋಡು ಅಂತ. ಇಷ್ಟು ಹಾಸ್ಯ ಅವ್ರದ್ದು ಅಂದ್ರೆ ಆವಾಗಿಂದಾಗ ಆ ತಲೆಗೆ ಬರಬೇಕು ಅಂದ್ರೆ ಸುಮ್ಮನೆ. ಆಮೇಲೆ ಹುಡುಗನು ಇಷ್ಟು ಅಚ್ಚದಿಂದ ನೋಡ್ತಿದ್ರು
1: ಬೇಂದ್ರೆ ಅವರ.
0: ಬೇಂದ್ರೆ ಅವರು ಧಾರವಾಡನಾಗಿರ್ತಿದ್ರು, ನಮ್ಮ ಬೀಗನ ಮನೆ ಎತ್ತಿಗೆ ಇತ್ತಿದ್ರು. ಆಮೇಲೆ ಅವರು ಅವ್ರ ಕವೇಲಿ ಮನೆ ಅವು ಅವೆಲ್ಲ ಮಂಗ್ಯಾಗಿಂಗ ಏನು ಒಡೆದು ಅಂದ್ರೆ ಇವ್ರು ಹುಡುಗನ ಹತ್ಸೋದು, ಲೇ ಮಾವಿನ ಹಣ್ಣು ಹರಿ, ಮಾವಿನಕಾಯಿ ಹರಿಲಿ, ನಿಮ್ಗೆ ಶೇಂಗಾ ಕೊಡ್ತೀನಿ ಕೊಡ್ತೀನಿ, ಕೂತು ಅವಲಕ್ಕಿ ಕೊಟ್ಟು ತಿಂದು ಹೋಗಿ, ಅವು ಖುಷಿ ಇವರು ಖುಷಿ. ದೊಡ್ಡ ಮಂದಿ ಇದು, ಇದು ಲಕ್ಷಣ, ಇದನ್ನ ನಾವು ಕಲಿಬೇಕು.
1: ರೇಡಿಯೋ ಸವಿನೆನಪುಗಳು ಮತ್ತು ಅವಿಸ್ಮರಣೀಯ ಘಟನೆಗಳು, ಬೇಂದ್ರೆ ಅವ್ರ ಕುರಿತು ಹೇಳಿದ್ರಿ, ಭೀಮಸೇನ್ ಜೋಶಿ ಅವರ ಕುಟುಂಬಕ್ಕೆ ಇರುವಂತ ಒಡನಾಟ ಕುರಿತು ಹೇಳಿದ್ರಿ. ಆಮೇಲೆ ನಿಮ್ ರೇಡಿಯೋದ ಸಂಪರ್ಕ ಹೇಗಾಯ್ತು, ಪ್ರವೇಶ ಹೇಗಾಯ್ತು, ನಿಮ್ ತಂದೆಯ ಒಂದು ಆಶೀರ್ವಾದ ನಿಮ್ಮೊಂದಿಗೆ, ಅವರ ಒಂದು ವಹಿವಾಟು ಸಾಹಿತ್ಯ ರಚನೆಗೆ ಕಾರಣವಾಯಿತು ಅನ್ನುವಂತ ವಿಷಯವನ್ನು 30 ದಶಕಗಳ ವಾರ್ಷಿಕೋತ್ಸವದ ಸಂದರ್ಭದಲ್ಲಿ ನಮ್ಮ ಕಸ್ತೂರಿ ಬಾನುಲಿ ಕೇಂದ್ರಕ್ಕೆ ಬಂದು ಕಷ್ಟು ವಿಷಯಗಳನ್ನು ನಮ್ಮ ನೀಡಿದ್ದಕ್ಕೆ ನಿಮಗೆ ಅನಂತ ಅನಂತ ಧನ್ಯವಾದಗಳು ಸಂಪತ್ ಸರ್.
0: ಧನ್ಯವಾದಗಳು AIR ಗೆ, ಆಲ್ ಇಂಡಿಯಾ ರೇಡಿಯೋಕ್ಕೆ ನನಗೆ ಅವಕಾಶ ಕೊಟ್ಟು.

ಶ್ರೋತೃಗಳೇ, ಶಬ್ದಗಳು ಮೌನವಾದರೂ ಅವಿಸ್ಮರಣೀಯ ಸವಿನೆನಪುಗಳು ಮನದಾಳದಲ್ಲಿ ಸದಾ ಹಚ್ಚ ಹಸಿರಾಗಿರುತ್ತವೆ. ಇದುವರೆಗೆ ಆಕಾಶವಾಣಿ 90ನೇ ವರ್ಷದ ಆಚರಣೆಯ ಸಂದರ್ಭದಲ್ಲಿ ಆಕಾಶವಾಣಿ ಸ್ಮೃತಿ ಸಂಚಯ ಶೀರ್ಷಿಕೆಯಡಿಯಲ್ಲಿ ಬಾನುಲಿ ಸವಿನೆನಪುಗಳು ಶ್ರೀ ಸಂಪತ್ ಸೂಳಿಭಾವಿ ಅವರೊಂದಿಗೆ ಸಂದರ್ಶನ

ಮತ್ತೆ ನಮ್ಮ ನಿಮ್ಮ ಭೇಟಿ ಬರಲಿರುವ ಮಂಗಳವಾರದಂದು ಇದೇ ಸಮಯಕ್ಕೆ ಇದೇ ಮೀಟರ್ಗಳ ಮೇಲೆ ಮತ್ತೊಂದು ವಿಶೇಷ ಕಾರ್ಯಕ್ರಮದೊಂದಿಗೆ ನಿಮ್ಮೊಂದಿಗೆ ಇರುತ್ತೇವೆ. ಅಲ್ಲಿಯವರೆಗೆ ಉಷಾ ಜೋಶಿಗೆ ಅಪ್ಪಣೆಯನ್ನು ಕೊಡುತ್ತಾ ಈ ಚಿತ್ರಗೀತೆಯನ್ನು ಕೇಳಿ.